ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಚಿಂದ ಚಾಂದಿಗೆ ಖುರಾಕ ನಾಳ ಫಾಳದಿ ಚಿಂದ ಚಾಂದಿಗೆ ಖುರಾಕ ನಾಳ ಫಾಳದಿ ಮೇಡಿ ಗಡ್ಡ ಕಂಡು ಬೇಡಿಕ ಜದ

ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಗೆ ಖೊರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖೊರಾಕ ನಾಳ ಪಾಳದಿ ಮೇಡಿ ಕಡ್ಡ ಡಂಡು ಬೇಡಿಕ ಜಗ